ಕಮಲ ಭದ್ರಾಕ್ಷೆ ರಮಣೀಯ ಚರಣದಕ್ಷೆ ರಕ್ತ ಕಮಲ ಭದ್ರಾಕ್ಷೆ ರಮಣೀಯ ಚರಣದಕ್ಷೆ ಭಕ್ತ

ಮಾತೆ ಊರಾಗಿ ಜೀವನ ಮೋತೆ ಮೋಹ ಮೋಕ್ಷ ಕಪನ ಮಾತೆ ಊರಾಗಿ ಜೀವನ ಮೋತೆ ಮೋಹ ಮೋಕ್ಷ ಕಪನ